ಅಯ್ಯ ತವದಾಲೆ ದವದಾಲೆ ಚಮ್ಮನ ತರದಿದನ್ನ ತಗೋತಿಲ್ಲ ತೆಗೆತ ಚಮ್ಮನ ತರದಿದನ್ನ ತಗೋತಿಲ್ಲ ತೆಗೆತ ಮಾತು ತೈ ತಿಲ್ ತೆಗೆತ ಫಾಯ ಮಾತು ತೈ ತಿಲ್ ತೆಗೆತ ತವದಾಲೆ ಕಾಗೆಗರ್ ಮೀತೆ ಜಿತನಗಾಗು ಜೋರ್ಚಿಗೆ ಸುಮ್ಮ ಜೊತೆಗೆತ್ತಿಯೇ ಮೊನೆ ಇತಿಲ ಗುಲ್ ಗುಮ್ಮನ್ಯೋರು ಮೊನೆ Vato Joshua Vatile na boyang. Anyway, pongezi sana. Mate dilijita ticket. Chitana taitile ticket. Wachana nayo. And wachana nayo kabisa mate taitile ticket. Kwa bitinyo muna lenjin. I know not any itile ticket. And